ಹಲ್ಗಿ ಬೋಲತೆ ಭಿತ್ತರ ತಾರ ತಾಲವರಿ ಡೋಲದಿ ಗೋವಿಂದ ಗೋಪಾಳ ನನ್ನ ಸಕಾನ ಖಾಲಿ ಧಿಂಗಾಣ.